0: ಸುಬದಹವಲಕ್ ದವಲ್ ದೇಖಾಯೆ ವಿನಾರಿ ವಿಸಾಯ್
1: ಮೆಲ್ಡಾಲ್ ಹಿಸರತೆಯ ಉನ ಸಿಂಪ್ರತಿಷ್ಯಾವ ಅಂಗಪತ ವೇದನಾವ ಅಪಹಸು ದಿನ ಸದಹಾ ಇಕ್ಮನ್ ಸಹನೆಯ ಮೆಲ್ಡಾಲ್ ಪ್ಯಾರಸಿಟಮೋಲ್ ವಿಶೇಷಕಿ
2: ಹೃದಯ ರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಉಪಟತಿಬೆನ ಓ ನೇಮ ರೋಗ ಯಾಕ ನಿಟ್ಟ

ಏನಂಗೆ ಥಿಂಗ್ ಮಾತಿ ಅನ್ನೋಣಿ ನೆನೆಯದ ಅನ್ನೋಣಿ ಹೆಬೈ ಅಣ್ಣ ಹೀ ತೆಣ್ಣೆ ನಯವಾಗಿ ಏಮ ಕೇಳ ಬ್ಯಾನ್ ಥಿಂಗ್ ಮಟತೆ ಅಣ್ಣ ವೆಲ ಮೇವಿಲ್ಲ ಥಿ ಅಣ್ಣಿ ಮುಖದ ಹತ್ರ ವಟೆ ಅರಗೆ ನಾ ಪ್ಯಾಸಾಯವಿಲ್ಲ ದಂಗಿ ಥಿಂಗ್ ನತ್ತಂಗ್ ಮೆದ್ರೆ ವಿಪದಾಗ ತಮ ವೇಣವಾ ತಾವ ವೆಲಾಗಿಯೋತ್ ಅಪ್ಪಿ ಹೇ ನಂಗೆ ಹಂಬೆ ಮೋ ಹರಿಯಟಮ ಹೇಟ ದವಾನ್ ಲೆಕ್ಕಟ ಒಯಾಗೆ ಮಗೇ ಗಿಂದ್ರ ಹಂದೇವೆಂಗ್ ಇದ ಕಾಂ ಪಾರಿ ಸುಮಡಿ ನೋಣಿ ಮಂಗೇನ ಕಾಂಗ್ ಮಂದು ನು ಮಟಿಕಾದ ಪಾರಿ ಸಂಖ್ಯೆನಗಿನ ಇನ್ನೋಣೆ ಹರಿಯ ಏನ ಕಲ್ಲೋ ಅಪ್ಪಿಗೆಯ ಮಂಗಯಾಗೆ ಜಾನೂ